ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು

ಸತ್ಗುರಾಯೇ ನಮಃ, ಶ್ರೀ ಗುರುದೇವಾಯೇ ನಮಃ. ಅಷ್ಟಪದಿ ಸಿಮರಾಂ ಸಿಮರ ಸಿಮರ ಸುಖ ಪಾವೋ.

ಸುನಮಿತ್ತಾನಗಮಿನಮಂತ ಸಾಧು ಜನಾಕಿ ಅಚರ್ಜ ಕಥಾ ಅಷ್ಟಪದಿ ಸಾಧಕ ಸಂಘ ಮುಖೂಜರ ಹೋತ ಸಾಸಂಗ್ ಮಲ ಸಗಲಿ ಹೋತ ಸಾಧಕ ಸಂಘ ಮಿಟೇಭಿಮಾನ ಸಾಧಕ ಸಂಘ ಪ್ರಕಟ ಸುಖಿಯಾನ್ ಸಾಧಕ ಸಂಘ ಭುಜೆ ಪ್ರಭುನೇರಾ ಸಾಸಂಗ ಸಬೋಧನ ಬೇರ ಸಾಧಕ ಸಂಘ ಪಾಯ ನಾಮ ರತನ ಸಾಧಕ ಸಂಘ ಏಕ ಪ್ರಜತನ ಸಾಧಕಿ ಮಹಿಮಾ ಬರ್ಣೆ ಕೌನ ಪರಾನಿ ನಾನಕ ಸಾಧುಕಿ ಸ್ವಭಾವ ಬ್ರಹ್ಮ ಸಮಾನಿ ಸಾಧಕ ಸಂಘ ಅಗೋಚರ ಮಿಲಾಯ ಸಾಧಕ ಸಂಘ ಸದಾ ಪರಫುಲಾಯ ಸಾಧಕ ಸಂಘ ಆಬೆ ಬಸ್ ಪಂಚ ಸಾಸಂಗ ಅಮೃತ ರಸ ಪಂಚ ಸಾಸಂಗ್ ಹೊಯ ಸಬಕಿ ರೇನ್ ಸಾಧಕ ಸಂಘ ಮನೋಹರ ಬೇನ್ ಸಾಧಕ ಸಂಘ ನಾವ ಸಾಸಂಗ ಅಸ್ತಿತ್ತಮನ ಭಾವೆ ಸಾಧಕ ಸಂಘ ಮಾಯಾತೆ ಬೆನ್ ಸಾಸಂಗ ನಾನ ಪ್ರಭ ಸುಪ್ರಸನ್ ಸಾಸಂಗ ದುಷ್ಮನ್ ಸಮೀತ ಸಾಧು ಕೆ ಸಂಘ ಮಹಾ ಪುನೀತ ಸಾಸಂಗ ಕಿಸ್ಯೋ ನಹಿ ಬೈರ್ ಸಾಧಕ ಸಂಘ ನಾ ಭಿಂಗಾ ಬೈರ್ ಸಾಧಕ ಸಂಘ ನಾಯಿ ಗೋಮಂದ ಸಾಸಂಗ ಜಾನೆ ಪರಮಾನಂದ ಸಾಧಕ ಸಂಘ ನಾಯಿ ಹೋತಾಪ ಸಾಧಕ ಸಂಘ ತಜಯ ಸಬಾಪ್ ಅಪೇ ಜಾನೆ ಸಾಧ ಬಡಾಯಿ ನಾನಕ ಸಾಧ ಪ್ರಭು ಬನ ಆಯಿ ಸಾಧಕ ಸಂಘ ನಾ ಕಬಹೂ ತಾವೆ ಸಾಧಕ ಸಂಘ ಸದಾ ಸುಖ ಪಾವೆ ಸಾಸಂಗ ಬಸ್ತ ಅಗುಚ್ಚರಳಹಾಯ ಸಾಧು ಕೈ ಸಂಘ ಆ ಜಾರು ಸಹಾಯ ಸಾಧಕ ಸಂಘ ಬಸೆ ಥಾನ ಉಚ ಸಾಧು ಕೈ ಸಂಘ ಮಹಲ ಪಹುಚಾಯ ಸಾಧಕ ಸಂಘ ದೃಢ ಸಬ ಧರ್ಮ ಸಾಧಕ ಸಂಘ ಕೇವಲ ಪಾರ ಬ್ರಹ್ಮ ಸಾಧಕ ಸಂಘ ಬಾಯ ನಾಮ ನಿಧಾನ ನಾನಕ ಸಾಧು ಕೈ ಗುರುಬಾನ್ ಸಾಧಕ ಸಂಘ ಸಬ ಗುಲ್ ಉದಾರ ಸಾಧ ಸಂಘ ಸಾಜನ ಮೀದ ಕುಟಮ ನಿಸ್ತಾರ ಸಾಧು ಕೈ ಸಂಘ ಸೋತನ ಪಾವೆ ದಿಸ್ತಂತೇ ಸಬ ಗೋಬರ ಸಾವ ಸಾಸಂಗ ಧರ್ಮರಾಯ ಕರೆ ಸೇವಾ ಸಾಧಕ ಸಂಘ ಸೋಭಾ ಸುರದೇವಾ ಸಾಧು ಕೈ ಸಂಘ ಪಲಾಯನ ಸಾಸ

ಭಾಮೆ ನಮೋ ಸರ್ವ ಕಾಲೇ ನಮೋ ಸರ್ವ ದಯಾಲೇ ನಮೋ ಸರ್ವ ರೂಪೇ ನಮೋ ಸರ್ವ ಭೂಪೇ ನಮೋ ಸರ್ವ ಖಾಪೇ ನಮೋ ಸರ್ವ ಥಾಪೇ ನಮೋ ಸರ್ವ ಕಾಲೇ ನಮೋ ಸರ್ವ ಪಾಲೇ ನಮಸ್ತಸ್ತ ದೇವ ನಮಸ್ತಂ ಪೇವ ನಮಸ್ತಂ ಜನಮೇ ನಮಸ್ತಂ ಸುರ್ಮೇ ನಮೋ ಸರ್ವ ಗೌಣೇ ನಮೋ ಸರ್ವ ಪಹುಣೇ ನಮೋ ಸರ್ವ ರಂಗೇ ನಮೋ ಸರ್ವ ಪಂಗೇ ನಮೋ ಕಾಲ ಕಾಲೇ ನಮಸ್ತಸ್ತಯಾಲೇ ನಮಸ್ತಂ ವರ್ಣೇ ನಮಸ್ತಂ ವರ್ಣೇ ನಮಸ್ತಂ ಜರಾರಂ ನಮಸ್ತಂ ಗ್ರಿತಾರಂ ನಮೋ ಸರ್ವ